0: ಅಂದ್ರೆ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ITN.
1: ಕೃಷಿ ಕ್ಷೇತ್ರದ ನವಪನಕ್ ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಲವಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ ಸಂದಹ ನಾಯ ಸಹನೆಯಾಗ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
2: ಲೊತರಯ್ಯೆ ಪೆರಲಿಕರಣ ಎನ್ಎಲ್ಬಿ ಮೆಗಾ ಪವರ್ ತೆವಂತ ಮೆಗಾ ಸೂಪರ್ ಟ್ಯಾಗ್ದ ಅಮತರವ ರೂಪಿಯಲ್ ಕೋಟಿಯಕ ಪವರ್ ಸೂಪರ್ ಟ್ಯಾಗ್ ಸಹ ಗ್ರ್ಯಾಂಡ್ ಸೂಪರ್ ಟ್ಯಾಗ್ದ ಸೂಪರ್ ಮೋಟರ್ ಅತ್ಯ ದಿನನ ಲೋಕುಮ ಸೂಪರ್ ಟ್ಯಾಗ್ ಇದನೆ ಕಮ ಲೊತರಯ್ಯ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ ಮಿಲದೀ ಕನ್ನ
3: ಅಮೃತಾವಲ್ಟ ಮೆಚ್ಚರ ಸ್ಟ್ಯಾಂಡರ್ಡ್ಸ್ ತಿನ್ನೆ
4: ಲಂಕಾ ವಗೇಮ ಬ್ರಿಟಾನಿಯಾ ಆಸ್ಟ್ರೇಲಿಯಾವ ಸ್ವಿಟ್ಸರ್ಲೆಂಡ್ ತೆವಗೆ ಯುರೋಪಾ ರಟವಲ್ 10ಕಟ ತ್ಯವಲನಿಸೈ ಈ ಸ್ಟ್ಯಾಂಡರ್ಡ್ಸ್ ತಿನ್ನೆ
3: ಕಿಸಿವಕಟ ಕಿಸಿವಿಕಟ ಹಾನಿಯಾಗ್ನೆತಿ ಐಎಸ್ಒ ಎತುರು ಜಾತ್ಯಂತರ ಪ್ರಮಿತಿಯನ್ ತುಣಕ್ಕೆತಿ ಅಮೃತಾ.

0: ಅಂತ. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಾಲು ಏಕೆಯಿಂದ ಹತರ ಬೆದಗ.
1: Overtime beats with Jami Jami.

0: ಅಂತ. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಾಲು ಏಕೆದ ಹತರ ಬೆದಗ.
1: Overtime beats with Jami Jami.

0: ಬೆದರಿಸಿದ್ದಲ್ಲದೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಪ್ರೇಮಯೇ ಸೌಂದರ್ಯಾತ್ಮಕ ವ್ಯಮನ
1: ಸಂತತಿಯ ತಹಾರ ಕವಿ ಅಲ್ವಿದಾ ನಾ ಕೆಹನಾ ಕರಣ್ ಜೋಹರ್ ಕೆ ಚಿತ್ರಪಟಕ್ ಶಾರುಖ್ ರಾಣಿ ಅಭಿಷೇಕ್ ಪ್ರೀತಿ ಅಮಿತಾಭ್ ಬಚ್ಚನ್ ಕಿರಣ್ ಖೇರ್ ಚಿತ್ರಪಟೆ ರಂಗಪ್ಪ ಜಾವೇದ್ ಅಖ್ತಾರ್ ತಮೈ ಗೀತ ಲೂಬೆ ಶಂಕರ್ ಎಜಾನ್ ಲೋಯ್ ತೊಂದನಾ ತಮೈ ಮಿ ಚಿತ್ರಪಟಿ ಸಂಗೀತ ಅಧ್ಯಕ್ಷ ಸಿದ್ಧುಕಲೆ ಅಪಿ ಅಹಮು ಕವಿ ಅಲ್ವಿದಾ ನಾ ಕೆಹನಾ ಚಿತ್ರಪಟೇ